ಶ್ರವಣನ ಬಿಕಲ್ಪ ಏ ಸಾಂಗತ್ತೀರೆ ಇಂದರಿ ಕಾವಲ ಥಾಕ ಚರಣ ರಹೇ ಕರ ಟರ್ಕ ಪರೇ ಹೈ ಮುಖೋ ನಾನಕ ಸಹ ಬಾತಾ ಥಾಕೆ ಪಂಚ ದೂತ ಸಬ ತಸ್ಕರ ಆಪ ಆಪಣ ಪ್ರಮತಿ ಥಾಕಾ ಮನ ಕುಂಚರ ಉರ ಥಾಕಾ ತೇಜ ಸೂತ ಧರ ರಮತಿ ಮಿರ್ತಕ ಭಯ ದಸೈ ಬಂದ ಛೂಟೇ ಮಿತ್ರ ಭಾಯಿ ಸಬ ಛೋರೇ ಕಹತ ಕಬೀರಾ ಜೋ ಹರ ತ್ಯಾವೈ ಜೀವತ ಬಂಧನ ತೋರೇ ಆಸಾ ਇਕ ਟੁਕੇ ਚਾਰ ਸਰਪਨੀ ਤੇ ਉਪਰ ਨਹੀਂ ਬਲੀਆ ਜਿਨ ਬ੍ਰਹਮਾ ਵਿਸ਼ਨ ਮਹਾਂਦੇਹ ਛਲੀਆ ਮਾਰ ਮਾਰ ਸਰਪਨੀ ਨਿਰਮਲ ਜਲ ਪੈਠੀ ਜਿਨ ਤਰੇ ਭਵਨ ਦਸੀਆ ਲੇ ਗੁਰ ਪ੍ਰਸਾਦ ਦੀਠੀ ਰਹਾਉ ਸਰਪਨੀ ਸਰਪਨੀ ਕਿਆ ਕਹੋ ਭਾਈ ਜਿਨ ਸਾਚ ਪਛਾਣ